Ta wo su nye obia. Ahofɛ ɛne ani mo nyama ɛwɔ. Ye dibra ye wona ma ye nyɛ su. Ɛnche ye nianɔ. Ye benya mie ni mo so ye wono kwan ye befa so yi nyame ayɛ. Bi sɛ ɛnyɛ nyame a. Ankɛmpɛmpɛ so ayɛ dru yi. Kɛ ye nim die bia nka tu ye.